0: ಸರ್ಕಲ್ ವೋಕಲ್ ರಿಸೈಟಲ್ ಬೈ ಶ್ರೀ ಎನ್ಆರ್ ಪ್ರಶಾಂತ್.
1: ಶ್ರೀ ಎನ್ಆರ್ ಪ್ರಶಾಂತ್ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಪ್ರತಿಷ್ಠಿತ ಗಾಯಕ ಹೇ ಜೋ ಸಂಗೀತ ಕ್ಷೇತ್ರ ಅಭಿನವ್ ಔರ್ ಶೋಧ ಆಧಾರಿತ ಅಸಾಧಾರಣ ಯೋಗದಾನ ಜಾನೆ ಜಾತೆ ಹೇ. ಶ್ರೀ ಎನ್ಆರ್ ಪ್ರಶಾಂತ್ ಕಿ ಸಂಗೀತಮಯ ಯಾತ್ರಾ ಕಾ ಶುಭಾರಂಭ ಬೆಂಗಳೂರು ಮೇ ವಿದ್ವಾನ್ ಆರ್ ಕೆ ಪದ್ಮನಾಭ ಕೆ ಮಾರ್ಗದರ್ಶನ್ ಮೇ ಹುವಾ. ಶ್ರೀ ತಿಟ್ಟೆ ಕೃಷ್ಣಯ್ಯಂಗಾರ್ ಜೈಸಿ ಮಹಾನ್ ವಿಭೂತಿಯೊನ್ ಸೆ ಪ್ರೇರಿತ ಹೋಕರ್ ಆಪ್ನೆ ವಿದುಷಿ ನೀಲಾ ರಾಮಗೋಪಾಲ್ ಕೆ ಸಾನ್ನಿಧ್ಯ ಮೇ ಅಪ್ನಾ ಗಹನ್ ಪ್ರಶಿಕ್ಷಣ ಜಾರಿ ರಖಾ. ತತ್ಪಶ್ಚಾತ್ ಪ್ರೊಫೆಸರ್ ಆರ್ ವಿಶ್ವೇಶ್ವರನ್ ಜಿ ಕೆ ಆಧರಣೀಯ ಮಾರ್ಗದರ್ಶನ್ ಮೇ ಆಪ್ನೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ್ ಕಿ ಸೂಕ್ಷ್ಮ ಬಾರಿಕಿಯೋಂ ಕಿ ಗಹರಿ ಸಮಜ್ ಪ್ರಾಪ್ತ ಕಿ. ಆಪ್ನೆ ಮೈಸೂರು ವಿಶ್ವವಿದ್ಯಾಲಯ ಸೆ ಇನ್ಸ್ಟ್ರುಮೆಂಟೇಶನ್ ಟೆಕ್ನಾಲಜಿ ಮೇ ಇಂಜಿನಿಯರಿಂಗ್ ಕಿ ಉಪಾಧಿ ಪ್ರಾಪ್ತ ಕಿ ಥಿ. ಆಪ್ ವರ್ತಮಾನ್ ಮೇ ಆಕಾಶವಾಣಿ ಕೆ ಪ್ರತಿಷ್ಠಿತ ಎ ಗ್ರೇಡ್ ಕಲಾಕಾರ ಹೇ. ಆಪ್ಕಿ ಸಂಗೀತಮಯ ಯಾತ್ರಾ ಕಿ ಏಕ್ ವಿಶೇಷ ಔರ್ ಅದ್ವಿತೀಯ ಉಪಲಬ್ಧಿ ಏಕ್ ರಾಗ ಸಂಗೀತ ಸಭಾವೋಂ ಕಾ ಸಫಲತಾಪೂರ್ವಕ ಸಂಚಾಲನ ಕರ್ನಾ ಹೇ. ವರ್ಷ 2001 ಮೇ ಆಪ್ಕೋ ಸಿಂಗಾಪುರ್ ಇಂಡಿಯನ್ ಫೈನ್ ಆರ್ಟ್ಸ್ ಸೊಸೈಟಿ ಮೇ ವರಿಷ್ಠ ಸಂಕಾಯ ಸದಸ್ಯ ಕೆ ರೂಪ ಮೇ ಆಮಂತ್ರಿತ ಏವಂ ನಿಯುಕ್ತಿ ಕೆ ಆಗಯಾ ಥಾ.
0: ಶ್ರೀ ಎನ್ಆರ್ ಪ್ರಶಾಂತ್ ಇಸ್ ಎ ಡಿಸ್ಟಿಂಗ್ವಿಶ್ಡ್ ವೋಕಲಿಸ್ಟ್ ಇನ್ ಕಾರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ರಿನೌಂಡ್ ಫಾರ್ ಹಿಸ್ ಇನ್ನೋವೇಟಿವ್ ಅಂಡ್ ರಿಸರ್ಚ್ ಓರಿಯೆಂಟೆಡ್ ಎಕ್ಸೆಪ್ಷನಲ್ ಕಾಂಟ್ರಿಬ್ಯೂಷನ್ಸ್ ಟು ದ ಫೀಲ್ಡ್. ಶ್ರೀ ಎನ್ಆರ್ ಪ್ರಶಾಂತ್ಸ್ ಮ್ಯೂಸಿಕಲ್ ಜರ್ನಿ ಕಮೆನ್ಸ್ಡ್ ಇನ್ ಬೆಂಗಳೂರು ಅಂಡರ್ ದ ಗೈಡೆನ್ಸ್ ಆಫ್ ವಿದ್ವಾನ್ ಆರ್ ಕೆ ಪದ್ಮನಾಭ. Inspired by stalwarts like Shri Titte Krishna Iyengar, he pursued his advanced training under the tutelage of Vidushi Neela Ramgopal. Subsequently, under the revered mentorship of Professor R. Vishweshwaran, he gained a deep understanding of the subtle nuances of Carnatic classical music. He earned a degree in engineering in instrumentation technology from the University of Mysore. He is currently a prestigious A-grade artist of Akashvani. A distinct and unique highlight of his musical journey is the successful presentation of the Ekaraga concert series. In the year 2001, he was invited and appointed as a senior faculty member at the Singapore Indian Fine Arts Society.
1: Aaj ke karyakram mein aapke saath sangat kar rahe hain violin par C.V. Shruti, mridangam par ये राधेश और घटम पर शरद कौशिक.
0: इन टुनाइट्स ब्रॉडकास्ट ही इज अकंपनीड ऑन द वायलिन बाय सीवी श्रुति, ऑन द मृदंगम बाय ए राधेश एंड ऑन द घटम बाय शरद कौशिक.
1: श्री एनआर प्रशांत अपने कार्यक्रम का आरंभ स्वाति तिरुनाल की रचना से कर रहे हैं नरसिंह मामवा जो राग आरभी खंड चापताल में निबद्ध है.
0: श्री एनआर प्रशांत begins his concert with the composition of Swati Tirunal, Narasimha Mamava, in Rag Arabhi, set to Khand Chaputal.